0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ ಕನಕದಾಸರ ರಚನೆ ಕೇಳಿ ಆರ್ ಸುಚೇತನ್ ಹಾಡಿದ್ದಾರೆ.
2: Welcome to today's devotional music program. Dear listeners, in today's program, let us begin the program with a composition of Kanakadasa rendered by R. Suchetan. Agnanigala Koodi Adhika Snehakkinta.

0: ಕಲಿಯುಗದೊಳು ಹರಿನಾಮವ ನೆನೆದರೆ. ಪುರಂದರದಾಸರ ಒಂದು ರಚನೆ, ಎಂ ಎಸ್ ಶೀಲಾ ಅವರ ದನಿಯಲ್ಲಿದೆ.
1: ಕಲಿಯುಗದೊಳು ಹರಿನಾಮವ ನೆನೆದರೆ, ರಿಚನ್ ಬೈ ಪುರಂದರದಾಸ, ಸಂಗ್ ಬೈ ಎಂ ಎಸ್ ಶೀಲಾ.

0: ಎಲ್ಲಿ ಮಾಯವಾದನೆ ರಂಗಯ್ಯನು ವ್ಯಾಸರಾಯರ ದೇವರ ನಾಮ ಆರ್ಯ ರಮಾಮಣಿ ಬಿಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ
1: ನೌ ಆರ್ಯ ರಮಾಮಣಿ ಬಿಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ ಎಲ್ಲಿ ಮಾಯವಾದನೆ ರಂಗಯ್ಯನು

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ತುಪ್ಪದ ಸವಿಗೆ ಅಲಗನೆಕ್ಕುವ.
1: ನೌ ಅ ಕಂಪೋಸಿಷನ್ ಆಫ್ ಬಸವಣ್ಣ ಸಂಗ್ ಬೈ ನಾಗವಲ್ಲಿ ನಾಗರಾಜ್, ತುಪ್ಪದ ಸವಿಗೆ ಅಲಗನೆಕ್ಕುವ.

0: ಹರಿದಾಸನ ಆದರೆ ಹೇಗಿರಲಿ ಬೇಕು. ವಿಜಯದಾಸರ ರಚನೆ ಇದು. ವಸಂತ ಮಾಧವಿ ಹಾಡಿದ್ದಾರೆ.
1: ನೌ ಅ ಕಾಂಪೋಸಿಷನ್ ಆಫ್ ವಿಜಯದಾಸ. ಹರಿದಾಸನಾದರೆ ಹೇಗಿರಲಿ ಬೇಕು. ಸಂಗ್ ಬೈ ವಸಂತ ಮಾಧವಿ.

0: ಹಕ್ಕಿಯ ಹೆಗಲೇರಿ ಬಂದವಗೆ ಪ್ರಸನ್ನ ವೆಂಕಟದಾಸರ ರಚನೆ ಇದು. ಎಂಆರ್ ಮಂಜುಳ, ಅನುಪಮ, ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಹಕ್ಕಿಯ ಹೆಗಲೇರಿ ಬಂದವಗೆ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಾಂಗ್ ಬೈ ಎಂಆರ್ ಮಂಜುಳ, ಅನುಪಮ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ಚಂದ್ರಶೇಖರ ಪುರಾಣಿಕ್ ಮಠ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ, ಕಳ್ಳಂಗಂಜಿ ಕಾಡ ಹೋಕ್ಕರೆ.
1: ನೌ ಚಂದ್ರಶೇಖರ್ ಪುರಾಣಿಕ್ ಮಠ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಕಳ್ಳಗಂಜಿ ಕಾಡ ಹೊಕ್ಕರೆ.

0: ಶಿವ ಶಿವ ಎಂದೊಮ್ಮೆ ಸಿದ್ದರಾಮೇಶ್ವರರ ರಚನೆ ಇದು. ಸೋಮನಾಥ್ ಮರಡೂರ್ ಅವರ ದನಿಯಲ್ಲಿದೆ.
1: ಶಿವ ಶಿವ ಎಂದೊಮ್ಮೆ ರಿಟನ್ ಬೈ ಸಿದ್ದರಾಮೇಶ್ವರ, ಸಂಗ್ ಬೈ ಸೋಮನಾಥ ಮರಡೂರ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ. ಬಾ, ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತಾ ಇದೀಯಾ?
1: ಹೌದು ಗುರು.
2: ಸಂತೋಷ. ದೇವ ಮನೋಹರಿ ರಾಗದ ವೀಣಾ ಕುಪ್ಪಯ್ಯರ ಕೃತಿ ನಿನ್ನನ್ನು ಇಲ್ಲಿಗೆ ಎಳೆತ್ತರ್ತಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ.
1: ಹೌದು,
2: ಅಷ್ಟು ಮುದ್ದಾದ
1: ಕೃತಿ
2: ಕೃತಿ ಅದು. ಪಲ್ಲವಿಯನ್ನು ಪಾಠ ಮಾಡಿದ್ದೆ ಅಲ್ಲ?
1: ಹೌದು.
2: ಹೌದು. ಒಮ್ಮೆ ನೀನು ಪಲ್ಲವಿಯನ್ನು ಸಾಹಿತ್ಯ ಮಾತ್ರ ಹಾಡ್ತೀಯಾ, ಸ್ವರವನ್ನು ಒಂದು ಸರಿ ಹಾಡಿ ಹಾಡ್ತೀಯಾ? ಸ್ವರವನ್ನು ಎರಡು ಸರಿ ಹಾಡಿ ಅಥವಾ ಒಂದು ಸರಿ ಸ್ವರ ಹಾಡು ಆವರ್ತಕ್ಕೆ, ಆಮೇಲೆ ಎರಡು ಸರಿ ಸಾಹಿತ್ಯವನ್ನು ಹಾಡಿ.

0: ಅನುಪಲ್ವಿಯ ಸ್ವರ ಸಾಹಿತ್ಯವನ್ನು ಬರ್ಕೋತೀಯಾ?
1: ಹಾ ಬರ್ಕೋತೀನಿ ಗುರುಗಳೇ.
0: ಒಂದಕ್ಷರ ಬಿಟ್ಟು
1: ಹಾ.
0: ಮರೆ ಮರೆ ರೇ ರೇ ರೇ ಮರೆ ಮರೆ ರೇ ರೇ ರೇ. ಒಂದಕ್ಷರ ಬಿಟ್ಟು
1: ಹಾ.
0: ಮಾ ಒಂದು ರೀ ಎರಡು, ಮಾ ಒಂದು ರೀ ಎರಡು, ಮತ್ತೆ ನಾಲ್ಕು ರೀ, ಮತ್ತೆ ಎರಡು ಎರಡು ರೀ. ಅಲ್ಲಿಗೆ ಲಘು ಮುಗೀತು. ಪೂರ್ತಿ ಅಂಡರ್ಲೈನ್ ಮಾಡು. ಟೋಟಲ್ 16 ಇರಬೇಕು. ಅಂಡರ್ಲೈನ್ ಮಾಡಿದ ತಕ್ಷಣ ಅದು 8 ಆಗುತ್ತೆ. ಆಯ್ತಾ? ರೇ ಮ ರೇ ಸ ಸ ನಿ ದ ನಿ ಪ,
1: ರೇ ಮ ರೇ ಸ ಸ ನಿ ದ ನಿ ಪ.
0: ನೃತ್ಯದಲ್ಲೂ ಒಂದಕ್ಷರ ಬಿಟ್ಟು ಶುರುವಾಗುತ್ತೆ. ರೀ ಒಂದು ಮಾ ಎರಡು, ರೀ ಒಂದು ಸ ಎರಡು, ಸ ಒಂದು ನೀ ಒಂದು ದ ಎರಡು, ನೀ ಎರಡು ಪ ಎರಡು. ಪೂರ್ತಿ ಅಂಡರ್ಲೈನ್ ಮಾಡಬೇಕು.

0: ಆಯ್ತಾ?
1: ಹಾ,
0: ಮುಂದಿನ ಸಂಗತಿ.
1: ಹಾ,
0: ಮರೆ ಮರೆ ವೇಡೇನ, ಮರೆ ಮರೆ ವೇಡೇನ. ಸರಿ ಬಾ, ಅಷ್ಟು ಮಾತ್ರ ವ್ಯತ್ಯಾಸ.

0: ಪ
1: ರಿ ಒಂದು ಒಂದಕ್ಷರ ಬಿಟ್ಟು ಶುರುವಾಗುತ್ತೆ. ರಿ ಒಂದು ಮ ಎರಡು ಒಂದಕ್ಷರ ಬಿಡುತ್ತೆ.
0: ರೇ ಮರೇ ಸ ನಿಧಾನ.

ಗೊತ್ತಾಯ್ತಮ್ಮ. ಮೊದಲಿಂದ ಅನುಪಲ್ಲವಿಯಲ್ಲಿ ಎರಡೆರಡು ಸ್ವರ ಆವರ್ತ, ಒಂದೊಂದು ಆವರ್ತ ಎರಡೆರಡು ಸರಿ ಸ್ವರ ಹಾಡಿ, ಎರಡೆರಡು ಸರಿ ಸಾಹಿತ್ಯ ಹಾಡು.

0: ಗೊತ್ತಾಯ್ತಲ್ವಾ? ಇದರ ಮುಂದಕ್ಕೆ ಒಂದು ಚಿಟ್ಟೆ ಸ್ವರ ಇದೆ. ಎಂತಹ ಸುಂದರವಾದ ಚಿಟ್ಟೆ ಸ್ವರ ಅಂತಂದ್ರೆ, ಅದರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಮಾತಿನಲ್ಲಿ ಅದನ್ನ, ಅದರ ಸೌಂದರ್ಯವನ್ನ ವರ್ಣಿಸಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಮಟ್ಟಿಗೆ ಅದು ಸುಂದರವಾಗಿದೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ.
1: ಆಯ್ತು ಗುರುಗಳೇ,
0: ಇವತ್ತು ನಿನಗೆ ಇದ್ರ ಆನಂದ ಗೊತ್ತಾಗ್ತಾ ಇದೆ, ಕೀರ್ತನೆಯ ಸೊಬಗು ಏನು ಅಂತ ಅರ್ಥವಾಗ್ತಾ ಇದೆ ಅಲ್ಲ. ಎಂತಹ ಮಹಾನ್ ವಾಗ್ಗೇಯಕಾರ ವೀಣಾ ಕುಪ್ಪಯ್ಯರ್ ಅನ್ನೋದು. ಪ್ರತಿ ಕೃತಿ ಅವರದ್ದು, ಪ್ರತಿಯೊಂದು ವರ್ಣ ಎಲ್ಲವೂ ಹಾಗೆ ಇದೆ. ಅದರಲ್ಲಿ ಇದೊಂದು ಅಪರೂಪವಾದದ್ದಲ್ವಾ? ಅದರಿಂದ ಎಷ್ಟು ಹಾಡಿದ್ರು ಅಷ್ಟು ಹಾಡ್ತಾ ಇರ್ಬೇಕು ಅನ್ಸುತ್ತೆ, ಅಷ್ಟಷ್ಟು ಅಭ್ಯಾಸ ಮಾಡ್ಬೇಕು ಅನ್ಸುತ್ತೆ.
1: ಮರಿ ಮರಿ ಬರೋ ಸಾಹಿತ್ಯ
0: ಎಲ್ಲ ಪೂರ್ತಿ ಹಾಗೆ ಇದೆ ನೋಡು.
1: ಸದನಿಪದಮೆ
0: ಆಯ್ತಾ, ಮರೆ ಮರೆ ಎಲ್ಲ ಸ್ವರ.

0: ಸ್ವರ ಸಾಹಿತ್ಯ ಹಾಗಿದೆ, ಸ್ವರಾಕ್ಷರ ಅಂತ ಅದನ್ನ ಕರೀತಾರೆ. ಸೊ ಅಭ್ಯಾಸ ಮಾಡ್ಕೊಂಬ ಹೋಗ್ಬಾ.
1: ಒಳ್ಳೆಯದಾಗಿ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ನೀಲಾ ಎಂ ಕೊಡ್ಲಿ ಅವರ ಗಾಯನ, ರಾಗ್ ಜೋನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಜನನನ, ಧೃತ್ ತೀಂತಾಲ್ ಪಾಯಲ್ ಕಿ ಜನ್.
4: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ, ರಾಗ್ ಜೌನ್ಪುರಿ, ಖ್ಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಜನನನ, ಧೃತ್ ತೀಂತಾಲ್ ಪಾಯಲಿಕಿ ಝನಕಾರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಿಹಾಗಡ ಖಯಾಲ್ ವಿಲಂಬಿತ್ ತೀಂತಾಲ್ ಬೈರನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. She is accompanied on tabla by Sri Allama Prabhu Kadkol and harmonium by Ashwin Valavalkar. Continuing the concert, now listen to Rag Bihagda. Khyal Vilambit Teen Taal Bairana.

0: ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ. ಮೃದಂಗ ಸಹಕಾರದಲ್ಲಿ ಪಣೀಂದ್ರ ಭಾಸ್ಕರ್. ಮೊದಲಿಗೆ ರಘುನಾಯಕ ತ್ಯಾಗರಾಜರ ಕೃತಿ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಅಪೂರ್ವ ಕೃಷ್ಣ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಪಣೀಂದ್ರ ಭಾಸ್ಕರ್. ಟು ಬಿಗಿನ್ ವಿತ್ ರಘುನಾಯಕ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಶಂಕರಿ ನೀವೆ ಸುಬ್ಬರಾಯ ಶಾಸ್ತ್ರಿಯವರ ರಚನೆ ಬೇಗಡೆ ರಾಗ ರೂಪಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಸುಬ್ಬರಾಯ ಶಾಸ್ತ್ರಿ ಸೆಟ್ ಟು ಬೇಗಡೆ ರಾಗ ರೂಪಕತಾಳ ಶಂಕರಿ ನೀವೇ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಪಾಣೀಂದ್ರ ಭಾಸ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ ಮೀನಾಕ್ಷಿ ಮೇಮುದಂ ದೇಹಿ. ಟು ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್.

ಈಗ ನಾನೇಕೆ ಬಡವನು ಪುರಂದರದಾಸರ ದೇವರನಾಮ ಬೇಹಾಗ್ರಾಗ ಖಂಡಚಾಪುತಾಳದಲ್ಲಿದೆ. ಅಪೂರ್ವ ಕೃಷ್ಣ ಕನ್ಕ್ಲೂಡ್ಸ್ ಹರ್ ವಯಲಿನ್ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ಪುರಂದರದಾಸ ನಾನೇಕೆ ಬಡವನು ಸೆಟ್ ಟು ಬೇಹಾಗ್ರಾಗ ಖಂಡಚಾಪುತಾಳ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಆಲಿಸಿದರೆ ಮೃದಂಗ ಸಹಕಾರ ನೀಡಿದವರು ಪಣೀಂದ್ರ ಭಾಸ್ಕರ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ In today's program, you just heard violin recital by Apurva Krishna. She was accompanied on the mridangam by Panindra Bhaskar. This program is a contribution of Akashvani Bengaluru, Anytime, Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
2: Listen to Hindustani vocal recital by Shri Kumar Marudur. Rag Bhimpalas. ख्याल विलंबित एक ताल अब तो बड़ी बेर धृत एक ताल दाई पिया बिना
3: अब आप सुनेंगे श्री कुमार मडूर का गायन राग भीमपलास ख्याल विलंबित एक ताल अब तो बड़ी बेर धृत एक ताल दाई पिया बिना

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ಕೆಜಿ ರಾಮಸ್ವಾಮಿ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತೀರಿ ಪಕ್ಕವಾದ್ಯದಲ್ಲಿ ವೆಂಕಟೇಶ್ ಜೋಶಿಯಾರ್ ಅವರಿಂದ ವಯೋಲಿನ್ ಟಿಎನ್ ಶಶಿಕುಮಾರ್ ಅವರಿಂದ ಮೃದಂಗ ಎಸ್ ಪ್ರಶಾಂತ್ ಅವರಿಂದ ಖಂಜಿರ ಮೊದಲಿಗೆ ಗಾನಮೂರ್ತಿ ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಡಿಯರ್ ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಬೈ ಕೆಜಿ ರಾಮಸ್ವಾಮಿ ಹಿ ಈಸ್ ಅಕಂಪನೀಡ್ ಆನ್ ದಿ ವಯೋಲಿನ್ ಬೈ ವೆಂಕಟೇಶ್ ಜೋಶಿಯಾರ್ ಆನ್ ದಿ ಮೃದಂಗ ಬೈ ಟಿಎನ್ ಶಶಿಕುಮಾರ್ ಖಂಜಿರಾ ಬೈ ಎಸ್ ಪ್ರಶಾಂತ್ ಕೆಜಿ ರಾಮಸ್ವಾಮಿ begins his recital with a composition of Tyagaraja, Ganamurte, set to Ganamurti Raga, Aditala.

0: ಇನ್ನೀಗ ಸುಧಾಮಯಿ ಸುಧಾನಿದೆ ಅಮೃತವರ್ಷಿಣಿ ರಾಗ ರೂಪಕತಾಳ ಮುತ್ತಯ್ಯ ಭಾಗವತರ್ ಅವರ ಕೃತಿ.
1: ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸುಧಾಮಯಿ ಸುಧಾನಿದೆ ಸೆಟ್ಟು ಅಮೃತವರ್ಷಿಣಿ ರಾಗ ರೂಪಕತಾಳ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಜಿ ರಾಮಸ್ವಾಮಿ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ವೆಂಕಟೇಶ್ ಜೋಶಿಯಾರ್ ಅವರಿಂದ ವಯಲಿನ್, ಟಿಎನ್ ಶಶಿಕುಮಾರ್ ಅವರಿಂದ ಮೃದಂಗ, ಎಸ್ ಪ್ರಶಾಂತ್ ಅವರಿಂದ ಖಂಜಿರ. ಇನ್ನೀಗ ಮಾರುಬಲ್ಕ ಶ್ರೀರಂಜನಿ ರಾಗ ಆದಿತಾಳ ತ್ಯಾಗರಾಜರ ಕೃತಿ.
1: Dear listeners, you are listening to a vocal recital by K.G. Ramaswamy. He is accompanied on the violin by Venkatesh Joshiyar, on the mridanga by T.N. Shashikumar, Khanjira by S. Prashant. Continuing the program, K.G. Ramaswamy now presents a composition of Tyagaraja, Sect 2, Sri Ranjini Raga, Adithala, Marubalka.

0: ಕೆಜಿ ರಾಮಸ್ವಾಮಿ ಅವರು ತಮ್ಮ ಹಾಡುಗಾರಿಕೆಯಲ್ಲಿ ಬಹುದಾರಿ ರಾಗ ಖಂಡಚಾಪು ತಾಳದಲ್ಲಿರುವ ಕನಕದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೊದಲಿಗೆ ಶ್ಲೋಕ, ನಂತರ ಹೂವ ತರುವರ ಮನೆಗೆ.
1: ಕೆಜಿ ರಾಮಸ್ವಾಮಿ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ದ ಶ್ಲೋಕ. ಆಫ್ಟರ್ ದಾಟ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಕನಕದಾಸ ಸೆಟ್ ಟು ಬಹುದಾರಿ ರಾಗ ಖಂಡಚಾಪು ತಾಳ ಹೂವ ತರುವರ ಮನೆಗೆ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಜಿ ರಾಮಸ್ವಾಮಿ ಅವರಿಂದ ಹಾಡುಗಾರಿಕೆಯನ್ನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ವೆಂಕಟೇಶ್ ಜೋಶಿಯ, ಮೃದಂಗ ಸಹಕಾರ ಟಿಎನ್ ಶಶಿಕುಮಾರ್, ಖಂಜಿರ ಎಸ್ ಪ್ರಶಾಂತ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಕೆಜೆ ರಾಮಸ್ವಾಮಿ. ಹೀಸ್ ಅಕಂಪನೀಡ್ ಆನ್ ದಿ ವಯಲಿನ್ ಬೈ ವೆಂಕಟೇಶ್ ಜೋಶಿಯಾರ್, ಆನ್ ದಿ ಮೃದಂಗ ಬೈ ಟಿಎನ್ ಶಶಿಕುಮಾರ್, ಖಂಜಿರ ಬೈ ಎಸ್ ಪ್ರಶಾಂತ್. ದಿಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್
2: ಆಕಾಶವಾಣಿ ಬೆಂಗಳೂರು,
1: ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.